ಚಂದ್ರಹಿತಾಯ ಮಾನ್ ಸುಧರ್ಮ ಕರ್ಮಣೇ ದೇವ ಯಜ್ಞಾಗೇ ಮಾನ್ ಕೃಷ್ಣ ಧರ್ಮ ಯಜ್ಞ ರಸ ಭವ್ಯ

ಸ್ವಾಹಿಂಗಿರಿಸಂತಹಸ್ತೇಭರುಷ್ಕಸ್ತವೇ ಶಿವಾಂಗಿರತ್ತಾಂಗುರುಮಾಹೇ ಗೋಸೇ ಪುರುಷಂಗ ಸ್ವಾಹ ಸ್ವೇದ ಪಚಸಾ ಜಾಗಿರಿ ಸಾಕ್ಷಾ ಬ್ರಹ್ಮಜೀ ಭಾರಸ್ತ ಭ್ರಮಿತ್ಯಗಳೇ.

ಸರ್ವಾಭವಂತುನಾ ಗೃಹೇ ಅಂಭಸ್ಥಾಂಭೋ ವಾ ಭಕ್ಷೀಯ ಮಹಸ್ತಮೋ ವಾ ಭಕ್ಷೀಯ ಸಹಸ್ತಸೋ ವಾ ಭಕ್ಷೀಯೋರ್ಜಸ್ತೋರ್ಜಂ ವಾ ಭಕ್ಷೀಯ.

ಸ್ವಗುರುಷ್ಠದೇವನರ್ನವೇ ಮದರಂಗರೋಷ್ಠದೇ ಯಥಾ ಭಾವೀಯಾನ್ ಶ್ರೇಯಸಾ ಹೃತ್ಯ.

ಮಹೇಂದ್ರ ಸಹ ಮಹಿಮಾನ ಕಮೇ ವಿದ್ಯಾ ಮಹೇಮಾನ ಮಹೇಮಾನ ಸಹ ಮಹೇಂದ್ರ ಸಹ ಮಹಿಮಾನ ಕಮೇ ವಿದ್ಯಾ ಹೇ ರೇವಾ ಸಂತ್ರಾಯ ಕದಾ

ಸ್ವಾಮಿ ಸ್ವಾಮಿ ಸ್ವಾಮಿ ಸ್ವಾಮಿ ಸ್ವಾಮಿ ಸ್ವಾಮಿ ಸ್ವಾಮಿ ಸ್ವಾಮಿ ಸ್ವಾಮಿ ಸ್ವಾಮಿ ಸ್ವಾಮಿ ಸ್ವಾಮಿ ಸ್ವಾಮಿ ಸ್ವಾಮಿ ಸ್ವಾಮಿ ಸ್ವಾಮಿ ಸ್ವಾಮಿ ಸ್ವಾಮಿ ಸ್ವಾಮಿ ಸ್ವಾಮಿ ಸ್ವಾಮಿ ಸ್ವಾಮಿ ಸ್ವಾಮಿ ಸ್ವಾಮಿ ಸ್ವಾಮಿ ಸ್ವಾಮಿ ಸ್ವಾಮಿ

ಓಂ ಶ್ರೀ ಸಾಯಿರಾಮ್. ಪರಬ್ರಹ್ಮ ಸ್ವರೂಪಿಣಿ ಪರಮಾನಂದದಾಯಿನಿ ಸತ್ಯಸಾಯಿ ಪರಮೇಶ್ವರಿ ಪಾದಪದ್ಮಮುಲಕು ಅನಂತಕೋಟಿ ಪ್ರಣಾಮಾಲು. ಶ್ರೋತಲಂದರಿಕೀ ಶುಭಕೃತ್ನಾಮ ಸಂವತ್ಸರ ಶರನ್ನವರಾತ್ರುಲ ಶುಭಾಕಾಂಕ್ಷಲು. ಸರ್ವ ಸೌಭಾಗ್ಯಾಲನು ಅಂದించೇ ಭುಕ್ತಿಮುಕ್ತಿ ಶಕ್ತಿ ಪ್ರದಾಯಿನಿ ಅಯಿನ ಅಮ್ಮವಾರಿನಿ ವಿವಿಧ ರೂಪಾಲಲೋ ಅಲಂಕರಿಂಚಿ ವಿವಿಧ ನಾಮಾಲತೋ ಪೂಜಿಂಚೇ ಮಂಗಳಕರ ಸಮಯಂ ದಸರಾ ನವರಾತ್ರುಲು. ಈ ಪುಣ್ಯ ದಿನಾಲಲೋ ಪ್ರತಿ ಕ್ಷಣಮೂ ಪವಿತ್ರಮೇ. ಭಗವಂತುನಿ ವೈಪು ವೇಸೇ ಪ್ರತಿ ಅಡುಗು ಲಕ್ಷಿಂತಲೈ ಮನಲನ್ನು ಮುಂದುಕು ತೀಸುಕೊನೆ ಪೋಗಲ ಶಕ್ತಿವಂತಮೈನ ರೋಜುಲಿವಿ. ಶ್ರವಣ ಮನನ ನಿಧಿಧ್ಯಾಸಲ ದ್ವಾರಾ ಭಗವಂತುನಿ ಚೇರೇ ಮಾರ್ಗಂ ಮರಿಂತ ಸುಗಮಮವುತುಂದಿ. ನೇಟಿ ನುಂಡಿ 7 ರೋಜುಲ ಪಾಟು ಭಾಗವತಂತೋ ಭಾಗವುದಾಂ ಶೀರ್ಷಿಕನ ಸಪ್ತಾಹ ಕಾರ್ಯಕ್ರಮಾನ್ನಿ ಶ್ರೋತಲಕು ಅಂದಿಸ್ತುನ್ನಾಂ. ಈನಾಟಿ ಮೊದಟಿ ಭಾಗಂಲೋ ಭಾಗವತ ಪರಿಚಯಾನ್ನಿ ಮೀಕು ಅಂದಿಸ್ತುನ್ನಾಂ. ವಿನಿ ಆನಂದಿಂಚಂಡಿ.